0: ಪಾಬಿ ಪ್ರೇಮಿಲ್ ಶೋ ಹಾಗ ಪಾಬಿ ಖುಷಿ ಝಲಕ ಪಾಬಿ ಸೂರ್ಯ ಲಹೋರ್ ಪಾಬಿ ಮೌನ್ ಪಾಬಿ ಪ್ರೇಮ್ ಪಾಬಿ ಖುಷಿ ಪಾಬಿ
1: ಅರೆ ಬಾ ಅರೆ ಬಾ ಅರೆ ಬಾ